ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುದುಗರುಡು ತದಿಂ ತದಿಂ ಕದು ಕದಿತ ಕಯನು ತ್ರಿಶೂಲಂಬುದಾತ್ರಿ ಪುದುಗರುಡು ತದಿಂ ತದಿಂ ಕದು ಕದಿ

0: ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾ

0: ಕಲಿಬಾದಲು ಬೀಚು ಮಾಯನೇ ಹುಜಂಬು ಜಮುಯಾನಿ ತಗೋ ಮಾಡಲಾಡಲು ಹರೇ ಸಾಯಿ ದೇವ ಪತ್ತಿ ಬಾಡಬೇಡ ಸರತಿ ಮುಗಡಾಟ ಎಲುಜು ಬೇಡಿಕೊಂಡ ನನ್ನ ದಾಪು ಬಬದಮ್ಮಯಾನಿ ತಗೋ ಮಾಡಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ಸರಳದ ಮಕುಟ ಕುಂಡಲ ಹರಾಜಿದರೇ ಎಲುಜುಳೇ ಹೊಗಡಗ ಸಾಗರಾಲು ಕೇಜುತು ಮಾನ ಬಿಂಕು ಬೈನ ರಾಮಚಂದ್ರು ಸಮಯಾನಿಕೆ ತಗೋ ಮಾಡಲಾಡದು
1: ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ ಜಪ

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಡಮ ಡಮ ಡಮ ರುಭಜೇ ಶಂಕರ ಗನ ಗನ ಘಂಟಾ ಭಜೇ